ಸುತಾರ ಮಧು ಗಜ ಕಿವಲ ಹೂ ಮಧುವೋ ಸರಿ ಕೊರುವ ನಾನಿದು ಬರೋಲು ಬರಿಯೋ ಮಾಡಲೇ ಉಳು ಗಜು ಸುಂದರ.